0: ಇದಿದಗುಂ ಸರ್ವಂ ಬ್ರಹ್ಮಸ್ವಯಂಭಿತಿ
1: ತಸ್ಮಾದಿದಗುಂ ಸರ್ವಂ ಬ್ರಹ್ಮಸ್ವಯಂಭಿತಿ ತಸ್ಮಾದಿದಗುಂ ಸರ್ವಂ ಬ್ರಹ್ಮಸ್ವಯಂವಿತೇ
0: ತಸ್ಮಾದಿದಗುಂ ಸರ್ವಗುಂ